ಅಂಗಿ ಪಿಡುಗು ಅಲ್ಲೂರಿ. ಎವಡು ರಾಣಾ ಭರತ ಜಾತಿನಿ ಕಪ್ಪ ಮಡಿಗಿನ ತುಚ್ಚುಡು, ಎವಡು ಎವಡ ಹೊಗರು ಬಟ್ಟಿನ ಚಲ್ಲ ದೊರಗಾಡೆಪ್ಪಡು, ಬದುಕು ತೆರುಗುಕು ದೇಶ ಮುಚ್ಚಿ ಹಾನಿಸಲುಗಾ ಮಮ್ಮು ನೆಂಚಿ ಕಣ್ಣುಲಡಿಗೆ ಕೊಮ್ಮುಲೊಚ್ಚಿನ ತಮ್ಮು ಲಬಡಿಕೆ ವಚ್ಚರ, ಬಡುಕು ಜೀವುಲು ಭಕ್ಕು ಮಂಟೆ ಹುಡುಕು ನೆತ್ತರು ಉಪ್ಪನೈತೆ, ಆ ಚಂದ್ರ ನಿಪ್ಪುಲ ಚಂದ್ರ ಗೊಟ್ಟದಿ ಪನ್ನು ಗಡತದಿ ಸುಡರ.

ಕದಿಗೋ ಆಕಾಶಲ್ಲೋ ಮೂವನ್ನೆಲ ಇಂದ್ರ ಧನುಸ್ಸುಲು ಜೈಲನ್ನದಿ ಭೂತಲ ನರಕಂ ಇದು ಸಜೀವ ಸವಾಲು ಸಹನೌಸರಿಗೆ ಮಹಾ